ಅಂತ ಮನ ತನ ಹರಿಯಾರವ ಗುಣ ಗೋವಿಂದ ಬಿನ್ ಲವ ಸೂಕಾ ಸಂಸಾರ ಅಗ್ನ ಕೃಷ್ಣ ಜಲ ವಾರೋ ವಾರ ಸೋಯಿ ಕರೇ ಜೇ ಹರ ಜಿಯೋ ಪಾವೇ ಸದಾ ಸುಖ ಶರೀರ ಪಾಣೇ ಚಿತ್ತ ಲಾವೇ ಅಪನಾ ಪ್ರಭ ಸೇವೇ ಸಹಜ ಸುಪಾಯ ನಾನಕ ನಾಮ ಬಸೈ ಮನ ಆಯಿ ಬಸಂತ ಮಹಲ್ಲಾ ತೀಜಾ ಮಾಯಾ ಮೋಹ ಶಬ್ದ ಜಲಾಯಿ ಮನ ತನ ಹರಿಯಾ ಸತ್ಗುರ ಪಾಯಿ ಸಫಲೋ ಬಿರಖ ಹರ ಕೈ ದ್ವಾರ ಸಾಚೀ ಬಾಣೀ ನಾಮ ಪ್ಯಾರ ಏ ಮನ ಹರಿಯಾ ಸಹಜ ಸುಪಾಯಿ ಸಚ ಫಲ ಲಾಗೈ ಸತ್ಗುರ ಪಾಯಿ ರಹಾಉ ಆಪೇ ನೇ೜ೈ ಆಪೇ ದೂರ ಗುರ ಕೈ ಶಬ್ದ ವೇಖೈ ಸದ ಹಜೂರ ಶಾಮ ಕಣೀ ಫೂಲೀ ಬನರಾಯ ಗುರುಮುಖ ಬಿಗಸೈ ಸಹಜ ಸುಪಾಯ ಅನ ದಿನ ಕೀರ್ತನ ਕਰਹਿ ਦਿਨ ਰਾਤ ਸਤਿਗੁਰ ਗਵਾਈ ਵਿੱਚੋਂ ਝੂਠ ਪ੍ਰਾਂਤ ਪਰਪੰਚ ਵੇਖ ਰਹਿਆ ਵਿਸਮਾਦ ਗੁਰਮੁਖ ਪਾਈਐ ਨਾਮ ਪ੍ਰਸਾਦ ਆਪੇ ਕਰਤਾ ਸਭ ਰਸ ਭੋਗ ਜੋ ਕਿਛ ਕਰੇ ਸੋਈ ਪਰ ਹੋਗ ਵੱਡਾ ਦਾਤਾ ਤਿਲ ਨਾ ਕਮਾਈ ਨਾਨਕ ਮਿਲੀਐ ਸ਼ਬਦ ਕਮਾਈ ਬਸੰਤ ਮਹੱਲਾ ਤੀਜਾ ਪੂਰੇ ਭਾਗ ਸਚਕਾਰ ਕਮਾਵੇ ਏਕੋ ਚੇਤਾ ਫਿਰ ਜੋਨ ਨਾ ਆਵੇ ਸਫਲ ਜਨਮ ਇਸ ਜਗ ਮਹਿ ਆਇਆ